ಮನೆ ಕರ ಅಲ್ಲಣ್ಣ ಬರೀಂತನ ಅವ್ರ ಮನೆ ಅವಡಿಕಾರ ಮನೆ ಬರಲಣ ಬರೀಂತನ ಅವ್ರ ಮನೆ ಲಗಣ್ಣ ಅವಡಿಕಾರ ಮನೆ ಕರ ಅಲ್ಲಣ್ಣ ಬರೀಂತನ ಅವ್ರ ಮನೆ ಲಗಣ್ಣ ಅವಡಿಕಾರ ಮನೆ